ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಎಂಎಸ್ ಶೀಲಾ ಅವರ ದನಿಯಲ್ಲಿ ವೆಂಕಟೇಶ ವಿಠಲರ ರಚನೆ ಕಮಲ ನಯನ ವಾಸುದೇವ ಬಾರೋ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ಅ ಕಂಪೋಸಿಷನ್ ಆಫ್ ವೆಂಕಟೇಶ ವಿಠಲ, ಕಮಲ ನಯನ ವಾಸುದೇವ ಬಾರೋ, ಸಂಗ್ ಬೈ ಎಂಎಸ್ ಶೀಲಾ.

ಎಂಎಸ್ ಶೀಲಾ ಅವರು ಹಾಡಿರುವ ಬಸವಣ್ಣನ ವಚನ ಕಾಳಿಯ ಕಂಕಾಳದಿಂದ ಮುನ್ನ. ನೌ ಅ ವಚನ ರಿಟನ್ ಬೈ ಬಸವಣ್ಣ, ಸಾಂಗ್ ಬೈ ಎಂಎಸ್ ಶೀಲಾ. ಕಾಳಿಯ ಕಂಕಾಳದಿಂದ ಮುನ್ನ.

ದಿವ್ಯಾ ಸಂಪತ್ತವರ ದನಿಯಲ್ಲಿ ಮತ್ತೊಂದು ಗೀತೆ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ, ರಚನೆ ನುಲಿಯ ಚೌಡಯ್ಯ. ಒನ್ ಮೋರ್ ಸಾಂಗ್ ಸಂಗ್ ಬೈ ದಿವ್ಯಾ ಸಂಪತ್, ರಿಟನ್ ಬೈ ನುಲಿಯ ಚೌಡಯ್ಯ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ

ಮುರಳಿಯ ಧ್ವನಿಯು ಕರೆಯುತ್ತಲಿರುವುದು ಪೋಗುವ ಬಾರೇ ಸಖಿ. ಪ್ರಸನ್ನತೀರ್ಥರ ರಚನೆ, ಹಾಡಿದರೆ ಆರ್ ಚಂದ್ರಿಕಾ. ಮುರಳಿಯ ಧ್ವನಿಯು ಕರೆಯುತ್ತಲಿರುವುದು ಪೋಗುವ ಬಾರೇ ಸಖಿ. ಸಂಗ್ ಬೈ ಆರ್ ಚಂದ್ರಿಕಾ, ರಿಟನ್ ಬೈ ಪ್ರಸನ್ನತೀರ್ಥ.

ವೃಂದಗಾನದಲ್ಲಿ ಕೇಳಿ ಅರಿಯಲಿಲ್ಲವಲ್ಲ ಆತ್ಮನ ಮರೆದು ಕೆಟ್ಟರಿಲ್ಲ. ನೌ ಲೆಟ್ ಇಸ್ ಲಿಸನ್ ಟು ಕೋರಸ್. ಅರಿಯಲಿಲ್ಲವಲ್ಲ ಆತ್ಮನ ಮರೆದು ಕೆಟ್ಟರಿಲ್ಲ.

ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ ಕನಕದಾಸರು ಬರೆದಿರುವ ಗೀತೆಗೆ ದನಿಯಾಗಿದ್ದಾರೆ ಮಾಧವಗುಡಿ. ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ ರಿಟನ್ ಬೈ ಕನಕದಾಸ, ಸಂಗ್ ಬೈ ಮಾಧವಗುಡಿ.

ಇನ್ನೀಗ ಪುರಂದರದಾಸರ ರಚನೆ ದನಿಯಾಗಿದ್ದಾರೆ ಡಾಕ್ಟರ್ ಎಂಎಲ್ ವಸಂತಕುಮಾರಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಡಾಕ್ಟರ್ ಎಂಎಲ್ ವಸಂತಕುಮಾರಿ.

ಆರ್ಎನ್ ತ್ಯಾಗರಾಜನ್ ಅವರ ಕಂಠದಲ್ಲಿ ಕೇಳಿ ಶ್ರೀ ಚಾಮುಂಡೇಶ್ವರಿ ದೇವಿ, ರಚನೆ ಜಯಚಾಮರಾಜೇಂದ್ರ ಒಡೆಯರ್. ಆರ್ಎನ್ ತ್ಯಾಗರಾಜನ್ ನೌ ಪ್ರೆಸೆಂಟ್ ಅ ಕಾಂಪೋಸಿಷನ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್, ಶ್ರೀ ಚಾಮುಂಡೇಶ್ವರಿ ದೇವಿ.

ಎಚ್ ಕೆ ನಾರಾಯಣ ಅವರ ದನಿಯಲ್ಲಿ ಕೇಳಿ. ನೀಲ ಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯಮ, ರಚನೆ ಜಗನ್ನಾಥದಾಸರು. ಎಚ್ ಕೆ ನಾರಾಯಣ ಪ್ರೆಸೆಂಟಿಂಗ್ ನೀಲ ಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯಮ, ರಿಟನ್ ಬೈ ಜಗನ್ನಾಥದಾಸ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashvani Bengaluru, Anytime, Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ತಿರುಮಲೆ ಶ್ರೀನಿವಾಸ್. ಭಾಗವಹಿಸುವ ವಿದ್ಯಾರ್ಥಿ ರಮೇಶ್ ಕೆ.
1: ನಮಸ್ಕಾರ ರಮೇಶ್.
2: ನಮಸ್ಕಾರ ರಮೇಶ್, ಬನ್ನಿ. ಚೆನ್ನಾಗಿದ್ದೀರಾ?
1: ಹಿಂದೆ
2: ಹೇಳ್ಕೊಟ್ಟಿದ್ದ ದೇವರ ನಾಮ ಕರ್ಣರಂಜನಿಯರ್ ಆಗದ್ದು ಅಭ್ಯಾಸ ಮಾಡಿದ್ದೀರಾ? ಒಂದ್ಸತಿ ಆರೋಹಣ ಅವರೋಹಣ ಹಾಡಿ ಮತ್ತೆ ಪಲ್ಲವಿ ಆ ಮೊದಲ ಚರಣ ಹಾಡ್ತೀರಾ?
1: ಸರಿ ಸರ್.

0: ಮೊದಲನೇ ಸತಿ ಅದು ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆ ಕಷ್ಟವ ಮುಂದಕ್ಕೆ ಹೋಗುವಾಗ ಎಲ್ಲ ಹಾಡ್ಕೊಳ್ಳಿ ಹಾಡಿ
1: ಸರಿ.

0: ಚೆನ್ನಾಗಿ ಹಾಡಿದ್ದೀರಾ.
1: ಸರಿ,
0: ಹಾಡ್ತಾ ಹಾಡ್ತಾ ಅದಿನ್ನು ಚೆನ್ನಾಗಿ ಬರುತ್ತೆ. ಎರಡನೇ ಚರಣ ಭುಜಗ ಶಯನ ನಿನ್ನ, ಏನು ಓದಿ ಸಾಹಿತ್ಯ?
1: ಭುಜಗ ಶಯನ ನಿನ್ನ ಭಜಕರ ಹೃದಯದಿ ನಿಜವಾಗಿ ನೀನಿಲ್ಲವೇ, ಅಜನ ಪಿತನೇ ಕೇಳೋ ತ್ರಿಜಗವೆಲ್ಲವೂ ನಿನ್ನ
0: ಸುಜನ ಪಾಲಕನೆಂದು ಭಜನೆ ಮಾಡ್ಪದ ಕಂಡು.
1: ಭಜನೆ ಮಾಡ್ಪದ ಕಂಡು

ನಾನು ಈ ಸಹಜ ಹಾಡನ್ನು ನಾನು ಹಾಡ್ತೀನಿ, ಎರಡು ಸತಿ ಹಾಡ್ತೀನಿ. ಅದರಲ್ಲಿರೋ ಸಣ್ಣ ವ್ಯತ್ಯಾಸ ಅಷ್ಟೇ, ಅಜನಪಿತನೆ ಕೇಳೋ ತ್ರಿಜಗವೆಲ್ಲವೂ. ಆ ಹಿಂದಿನ ಸಾಲ ನಾವು ಮೂರನೇ ನಿಲ್ಸ್ಕೊಂಡಿದ್ವಲ್ಲ, ಆ ನಿನ್ನ ನಾವು ಮುಂದಕ್ಕೆ ಹೋಗುವಾಗ ಹಾಡ್ಕೋಬಹುದು.

ಇವೆಲ್ಲ ನಾವು ಹಾಡುವಾಗ ಅಭ್ಯಾಸ ಮಾಡ್ಕೋ. ಅದರಲ್ಲಿರುವಾಗ ಸಾಧಾರಣವಾಗಿ ಭುಜಗ ಶಯನ ನಿನ್ನ ಸಾಧಾರಣವಾಗಿರುತ್ತೆ. ನಾವು ಅದನ್ನ ಮುಂದೆ ಹಾಡುವಾಗ ನಮ್ಮ ಶಾಲೆ

0: ಅನುಗುಣವಾಗಿ ಅದೆಲ್ಲ ಗಮಕಗಳು ಸೇರಿಸ್ಕೋಬಹುದು. ಭುಜಗ ಶಯನ ನಿನ್ನ ನಿನ್ನ ಭಜಕರ ಮಧ್ಯಮನೇ ತುಂಬ ಅದಕ್ಕೆ ಜೀವ ಕೊಡುವಂತ ಒಂದು ವಿಷಯ. ಈಗ ಮೊದಲನೇ ಚರಣ ಮತ್ತೆ ಎರಡನೇ ಚರಣ ಎರಡು ಒಟ್ಟಿಗೆ ಹಾಡ್ತೀರಾ?
1: ಸರಿ ಸರ್. ಮುಟ್ಟಿ ಪೂಜಿಸಿ ನಿಲ್ಲ ಇಷ್ಟವ ಬೇಡ,
0: ಇಷ್ಟವ ಬೇಡ, ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವ. ಅಲ್ಲಿ ತಕ್ಕಿಟ್ಟ ಮೂರಕ್ಷ ಬಿಟ್ಕೊಂಡ್ರೆ ತಕ್ಕಿಟ್ಟ ಮುಟ್ಟಿ ಪೂಜಿಸಿ ನಿನ್ನ ತಕ್ಕಿಟ್ಟ ಇಷ್ಟವ. ಅದೇ ಅಂತ ನಾವು ತಕ ಬಿಟ್ಟಾಗ ಮುಟ್ಟಿ ಪೂ ಇಷ್ಟವ ಹಂಗೆಲ್ಲ ಆ ಒತ್ತಕ್ಷರಗಳಿಗೆ ಒತ್ತು ಬರಲ್ಲ. ಹಾಡ್ತೀರಾ?

0: ಮರ್ತವ್ರಿ. ಏನ್ ಹೇಳಿ?
1: ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆ,
0: ಮೊದಲನೇ ಸತಿ ಸೃಷ್ಟಿಯೊಳಗೆ, ಎರಡನೇ ಸತಿ ಬರುವಾಗ ಎನ್ನ ಹೋಗ್ಬೇಕು ಹಾಡಿ.
1: ಕಷ್ಟವ ಪಡಲಾರೆ.

0: ಚೆನ್ನಾಗಿ ಹಾಡಿದ್ದೀರಾ. ಇದನ್ನು ಹೀಗೆ ಅಭ್ಯಾಸ ಮಾಡಿ ಮುಂದಿನ ಕ್ಲಾಸಲ್ಲಿ ಇಡೀ ಇನ್ನೊಂದು ಚರಣ ಇದೆ, ಅದನ್ನು ಹೇಳಿ ಮುಗಿಸೋಣ.
1: ಸರಿ ಸರ್, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ತಿರುಮಲೆ ಶ್ರೀನಿವಾಸ್, ಭಾಗವಹಿಸಿದ ವಿದ್ಯಾರ್ಥಿ ರಮೇಶ್ ಕೆ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: 3.1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಯಶವಂತ್ ಬಿ ಜೋಶಿ ಅವರ ಗಾಯನ ರಾಗ್ ಧನಶ್ರೀ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ, ರಾಗ್ ಧನಶ್ರೀ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಇನ್ನೀಗ ರಾಗ್ ಸಾಮಂತ್ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಯಶವಂತ್ ಬಿ ಜೋಶಿ. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್, ನೌ ಲಿಸನ್ ಟು ರಾಗ್ ಸಾಮಂತ್ ಸಾರಂಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶ್ ಬಿ ಜೋಶಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: This program is the contribution of Akashvani Dharwad, anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಿಕೆ ರಘು ಅವರ ವಯಲಿನ್ ವಾದನವನ್ನ ಆಲಿಸೋಣ. ಮೃದಂಗ ಸಹಕಾರ ಆರ್ ಅದಮ್ಯ. ಮೊದಲಿಗೆ ಮಂದಾರಿ ರಾಗದ ವರ್ಣ ವನಜಾಕ್ಷ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಕ್ ಯು ವಯಲಿನ್ ರಿಸೈಟಲ್ ಬೈ ಬಿಕೆ ರಘು ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಆರ್ ಅದಮ್ಯ. ಟು ಬಿಗಿನ್ ವಿತ್ ವರ್ಣ ಸೆಟ್ ಟು ಮಂದಾರಿ ರಾಗ ಆದಿತಾಳ ವನಜಾಕ್ಷ.

ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಆರಭಿರಾಗ ತ್ರಿಶ್ರ ತ್ರಿಪುಟ ತಾಳದಲ್ಲಿದೆ. ಗೌರೀಶಯ ನಮಸ್ತೆ. ನೌ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ ಟು ಆರಭಿರಾಗ ತ್ರಿಶ್ರ ತ್ರಿಪುಟ ತಾಳ ಗೌರೀಶಯ ನಮಸ್ತೆ.

ಜಯ ಜಯ ಪದ್ಮನಾಭ ಸ್ವಾತಿ ತಿರುನಾಳರ ರಚನೆ, ಸರಸಾಂಗಿರಾಗ ಆದಿತಾಳದಲ್ಲಿದೆ. ಜಯ ಜಯ ಪದ್ಮನಾಭ ರಿಟನ್ ಬೈ ಸ್ವಾತಿ ತಿರುನಾಳ್, ಸೆಟ್ಟು ಸರಸಾಂಗಿರಾಗ ಆದಿತಾಳ.

ಬಿಕೆ ರಘು ಅವರ ವಯೋಲಿನ್ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ನೀಡುತ್ತಿದ್ದಾರೆ ಆರ್ ಅದಮ್ಯ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಕಾಪಿರಾಗ ಖಂಡ ಚಾಪುತಾಳದಲ್ಲಿದೆ, ನೀವಲ್ಲ ಗುಣದೋಷಮೇಮೆ. Dear listeners, you are listening to Violin Recital by B.K. Raghu. He is accompanied on the mridanga by R. Adamya. Continuing the program, now, Nee Valla Gunadosha Meme, set to Kapiraga Khanda Chaputala, written by Tyagaraja.

ಶ್ರೀ ವಳ್ಳಿದೇವ ಸೇನಾಪತೆ ನಟಭೈರವಿರಾಗ ಆದಿತಾಳದಲ್ಲಿದೆ ಪಾಪನಾಶಂ ಶಿವನ್ ಅವರ ರಚನೆ. ನೌ ಅ ಕಂಪೋಸಿಷನ್ ಆಫ್ ಪಾಪನಾಶಂ ಶಿವನ್ ಸೆಟ್ ಟು ನಟಭೈರವಿರಾಗ ಆದಿತಾಳ ಶ್ರೀ ವಳ್ಳಿದೇವ ಸೇನಾಪತೆ.

ಬಿಕೆ ರಘು ತಮ್ಮ ವಯಲಿನ್ ವಾದನವನ್ನು ಪುರಂದರದಾಸರ ದೇವರನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಮೋಹನರಾಗ ಆದಿತಾಳದಲ್ಲಿದೆ ಬಿಡೆ ನಿನ್ನ ಪಾದವ. ಬಿಕೆ ರಘು ಕನ್ಕ್ಲೂಡ್ಸ್ ಹಿಸ್ ವಯಲಿನ್ ರಿಸೈಟಲ್ ವಿತ್ ದೇವರ್ನಾಮ ರಿಟನ್ ಬೈ ಪುರಂದರದಾಸ ಸೆಟ್ ಟು ಮೋಹನರಾಗ ಆದಿತಾಳ ಬಿಡೆ ನಿನ್ನ ಪಾದವ.

ಇದುವರೆಗೂ ಬಿಕೆ ರಘು ಅವರ ವಯಲಿನ್ ವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಆರ್ ಅದಮ್ಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard violin recital by B.K. Raghu. He was accompanied on the mridangam by R. Adamya. This program is a contribution of Akashwani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳುವಿರಿ. ರಾಗ್ ಗುಜರಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಘರ್ ಆವೋ ಬಲ್ಮಾ, ಧೃತ್ತೇನ್ ತಾಲ್ ಜಾರೇ ಜಾ ಕಗುವಾ.
1: Listen to Hindustani vocal recital by Vidushi.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವಿನ್ ಸುಲ್ತಾನ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಕೇದಾರ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ವಿದುಷಿ ಪರ್ವಿನ್ ಸುಲ್ತಾನ. ಶೀ ಇಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೌಲ್ಪುರಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವೀನ್ ಸುಲ್ತಾನಾ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೋಲ್ಪುರಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಿಸಿ ಮುನಿರತ್ನ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ವಿಶೇಷ ಡೋಲು ಸಹಕಾರ ಎಂ ಮುರುಗೇಶ್ ಅವರಿಂದ. ಮೊದಲಿಗೆ ತ್ಯಾಗರಾಜರ ರಚನೆ ರವಿಚಂದ್ರಕಿರಾಗ ಆದಿತಾಳದಲ್ಲಿದೆ ನಿರವಾಧಿ ಸುಖದ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ನಾದಸ್ವರ ರಿಸೈಟಲ್ ಬೈ ಬಿಸಿ ಮುನಿರತ್ನಂ ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲ್ ಸಪೋರ್ಟ್ ಇಸ್ ಗಿವನ್ ಬೈ ಎಂ ಮುರುಗೇಶ್. ಬಿಸಿ ಮುನಿರತ್ನಂ ಅಂಡ್ ಪಾರ್ಟಿ ಬಿಗಿನ್ಸ್ ದರ್ ನಾದಸ್ವರ ರಿಸೈಟಲ್ ವಿತ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ರವಿಚಂದ್ರಕಿರಾಗ ಆದಿತಾಳ ನಿರವಾಧಿ ಸುಖದ.

ವಲ್ಲಿನಾಯಕ ಮುತ್ತಯ್ಯ ಭಾಗವತರ ರಚನೆ ಷಣ್ಮುಖ ಪ್ರಿಯರಾಗ ಆದಿತಾಳದಲ್ಲಿದೆ. ವಲ್ಲಿನಾಯಕ ರಿಟನ್ ಬೈ ಮುತ್ತಯ್ಯ ಭಾಗವತರ್ ಸೆಟ್ಟು ಷಣ್ಮುಖ ಪ್ರಿಯರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರು ಬರೆದಿರುವ ಯೋಚನಾ ಕಮಲಾಲೋಚನಾ ದರ್ಬಾರ್ ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ದರ್ಬಾರ್ ರಾಗ ಆದಿತಾಳ ಯೋಚನಾ ಕಮಲಾಲೋಚನಾ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಸಿ ಮುನಿರತ್ನಂ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ಎಂ ಮುರುಗೇಶ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಮಲೆಯ ಮಾರುತರಾಗ ರೂಪಕ ತಾಳದಲ್ಲಿದೆ ಮನಸ ಎಟುಲೋರ್ತುನೆ. Dear listeners, you are listening to Nadaswara Recital by B.C. Muniratnam and Party. Special Dolu support is given by M. Murkesh. Now continuing the program, let us listen to a composition of Tyagaraja set to Malay Marutaraga Rupakathala Manasa Etulorthune.

ಬಿಸಿ ಮುನಿರತ್ನ ಮತ್ತು ಸಂಗಡಿಗರು ತಮ್ಮ ನಾದಸ್ವರ ವಾದನವನ್ನು ಪುರಂದರದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ತಿಲಂಗ್ ರಾಗ ರೂಪಕ ತಾಳದಲ್ಲಿದೆ. ರಾಮ ರಾಮ ರಾಮ ಸೀತಾ. ಬಿಸಿ ಮುನಿರತ್ನ ಅಂಡ್ ಪಾಚಿ ಕನ್ಕ್ಲೂಡ್ಸ್ ದೇರ್ ನಾದಸ್ವರ ರಿಸೈಟಲ್ ವಿತ್ ದೇವರನಾಮ ರಿಟನ್ ಬೈ ಪುರಂದರದಾಸ ಸೆಟ್ಟು ತಿಲಂಗ್ ರಾಗ ರೂಪಕ ತಾಳ ರಾಮ ರಾಮ ರಾಮ ಸೀತಾ.

ಇದುವರೆಗೂ ಬಿಸಿ ಮುನಿರತ್ನಂ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸಿದ್ರೆ. ವಿಶೇಷ ಡೋಲು ಸಹಕಾರ ನೀಡಿದವರು ಎಂ ಮುರುಕೇಶ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ನಾದಸ್ವರ ರಿಸೈಟಲ್ ಬೈ ಬಿಸಿ ಮುನಿರತ್ನಂ ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ವಾಸ್ ಗಿವನ್ ಬೈ ಎಂ ಮುರುಕೇಶ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.